0: ಏಣ ಚ ಮರುತ್ವತಾ ಚ ಮರುತ್ವತಾ ಮರುತ್ವತಾ ಚ ಮರುತ್ವತಾ ಮರುತ್ವತೇತಿ ಮರುತ್ವತಾ ಆದಿತ್ಯೇಭಿಶ್ಚ ಚಾದಿತ್ಯೇಭಿರಾದಿತ್ಯೇಭಿಶ್ಚ ರಾಜಭಿಃ ಚ ರಾಜಭೀರಾಜಭಿಶ್ಚ ಚ ರಾಜಭಿಃ ರಾಜಭಿರಿತಿ ರಾಜಭಿಃ ಓಂ ಉತತ್ಯಂತ್ಯಮುತೋತತ್ಯಂಚಮಸಂ ತ್ಯಂಚಮಸಂ ಚಮಸಂತ್ಯಂತ್ಯಂಚಮಸನ್ನವಂ ಚಮಸನ್ನವನ್ನವಂ ಚಮಸಂ ಚಮಸನ್ನವಂ ತ್ವಷ್ಟುಃ ನವಂತ್ವಷ್ಟುಸ್ತ್ವಷ್ಟುರ್ನವನ್ನವಂತ್ವಷ್ಟುರ್ದೇವಸ್ಯ ನಿಷ್ಕೃತಂ ನಿಷ್ಕೃತಮಿತಿ ನಿಹಿಕೃತಂ ಅಕರ್ತ ಚತುರಶ್ಚತುರೋ ಕರ್ತಃ ಚತುರಃ ಪುನಃ ಚತುರಃ ಪುನಃ ಪುನಶ್ಚತುರಶ್ಚತುರಃ ಪುನಃ ಪುನರಿತಿ ಪುನಃ
1: ತೇನೋ ನಸ್ತೇತೇ ನೋರತ್ನಾನಿ ರತ್ನಾನಿ ನೋ ರತ್ನಾನಿ ದತ್ತನ ರತ್ನಾನಿ ಧತ್ತನ ಧತ್ತನ ರತ್ನಾನಿ ರತ್ನಾನಿ ಧತ್ತನತ್ರಿಹಿ ಧತ್ತನತ್ರಿಸ್ತ್ರಿರ್ಧತ್ತನ ಧತ್ತ

ಕಾನಿ ಸುನ್ವತ್ ಇತಿ ಸುನ್ವತೆ ಏಕಮೇಕಂ ಸುಶಸ್ತಿಭಿಃ ಸುಶಸ್ತಿಭಿರೇಕಮೇಕಮೇಕಮೇಕಂ ಸುಶಸ್ತಿಭಿಃ ಏಕಮೇಕಮಿತ್ಯೇಕಂ ಏಕಂ ಸುಶಸ್ತಿಭಿರಿತಿ ಸುಶಸ್ತಿಭಿಃ ಅಧಾರಯಂತವನ್ಹಯೋ ವನ್ಹಯೋಧಾರಯಂತಾಧಾರಯಂತವನ್ಹಯೋ ಭಜಂತ ವನ್ಹಯೋ ಭಜಂತ ಭಜಂತ ವನ್ಹಯೋ ಭಜಂತ ಸುಕೃತ್ಯಯ ಅಭಜಂತ ಸುಕೃತ್ಯಯ ಸುಕೃತ್ಯಯ ಭಜಂತ ಭಜಂತ ಸುಕೃತ್ಯಯ ಸುಕೃತ್ಯಯೇತಿ ಸುಕೃತ್ಯಯ ಭಾಗಂ ದೇವೇಷು ದೇವೇಷು ಭಾಗಂ ಭಾಗಂ ದೇವೇಷು ಯಜ್ಞಿಯಂ ದೇವೇಷು ಯಜ್ಞಿಯಂ ಯಜ್ಞಿಯಂ ದೇವೇಷು ದೇವೇಷು ಯಜ್ಞಿಯಂ ಯಜ್ಞಿಯಮಿತಿ ಯಜ್ಞಿಯಂ ಓಂ.

ಏಹ ಇಹ ಗಚ್ಚತಾಂ ಗಚ್ಚತಾಮಿಹೇಹ ಗಚ್ಚತಾಂ ಗಚ್ಚತಾಮಿತಿ ಗಚ್ಚತಾಂ ತಾ ಮಹಾಂತಾ ಮಹಾಂತಾ ತಾ ತಾ ಮಹಾಂತಾ ಸದಸ್ಪತೀ.

ಅಗ್ನಿ ಸದಸ್ಪತಿ ಸದಸ್ಪತಿ ಇಂದ್ರಾಗ್ನಿ ರಕ್ಷಾ ಸದಸ್ಪತಿ ಇತಿ ಸದಸ್ಪತಿ ಇಂದ್ರಾಗ್ನಿ ರಕ್ಷೋ ರಕ್ಷ ಇಂದ್ರಾಗ್ನಿ ಇಂದ್ರಾಗ್ನಿ ರಕ್ಷ ಉಬ್ಜತಂ ಇಂದ್ರಾಗ್ನಿ ಇತಿ ಇಂದ್ರಾಗ್ನಿ ರಕ್ಷ ಉಬ್ಜತಮುಬ್ಜತಂ ರಕ್ಷೋ ರಕ್ಷ ಉಬ್ಜತಂ ಉಬ್ಜತಮಿತ್ಯುಬ್ಜತಂ ಅಪ್ರಜಾಃ ಸಂತು ಸಂತ್ವ ಪ್ರಜಾ ಅಪ್ರಜಾಃ ಸಂತ್ವತ್ರಿಣಾಃ ಸಂತ್ವತ್ರಿಣೋ ತ್ರಿಣಃ ಸಂತು ಸಂತ್ವತ್ರಿಣಾಃ ಅತ್ರಿಣ ಇತ್ಯತ್ರಿಣಾಃ ತೇನ ಸತ್ಯೇನ ಸತ್ಯೇನ ತೇನ ತೇನ ಸತ್ಯೇನ ಜಾಗೃತಂ ಸತ್ಯೇನ ಜಾಗೃತಂ ಜಾಗೃತಂ ಸತ್ಯೇನ ಸತ್ಯೇನ ಜಾಗೃತಮಧಿ ಜಾಗೃತಮಧ್ಯಧಿ ಜಾಗೃತಂ ಜಾಗೃತಮಧಿ ಪ್ರಚೇತುನೇ.